ಚಪ್ ಚಪ್ ಚಪ್ ಯೋಟಲೇ ಕಮಿಲೇ ನಮೇ ಕದಂ ಕದಂ ಪರ ಧೋತಿ ವಾಲೆ ಮೋಟಿ ತೋಂದೋ ವಾಲೆ ಲಾಲೆ ಕ್ರಿಸ್ಮಸ್ ಮೇ ಜಪಾನ್ ಚಲೇ